ಸಚಿನ್ಹ ಶರಣಾಗತ ಪಾರಿಜಾತ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಕಂದರ್ಪದರ್ಪಹರ ಸುಂದರ ದಿವ್ಯ ಮೂರ್ತೇ ಕಾಂತಾ ಕುಜಾಂಬುರ್ಗ ಕುಟ್

ಲವಂಗ ಘನಸಾರ ಸುಗಂಧಿ ತೀರ್ಥಂ ದಿವ್ಯಂ ವಿಯಸ್ಸರಿತಿ ಹೇಮ ಘಟೇಶು ಪೂರ್ಣಂ ಧೃತ್ವಾದ್ಯ ವೈದಿಕ ಶಿಖಾಮಣಯ ಪ್ರಹೃಷ್ಟಾ ತಿಷ್ಠಂತಿ ವೆಂಕಟಪತೇ ತವ ಸುಪ್ರಭಾತಂ ಭಾಸ್ವಾನುದೇತಿ ವಿಗಚ

ಶಂಕರ ಸುಪ್ರಭಾತಂ ಬ್ರಹ್ಮಾದಯಸುರವರಾಸ ಮಹರ್ಷಯಸ್ತೆ ಸಂತ ಸನಂದನ ಮುಖಾಸ್ತವ ಯೋಗಿ ವರ್ಯಾಃ ಧಾಮಾಂತಿಕೇತವ ಮಂಗಳ ವಸ್ತು ಹಸ್ತಾಃ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಲಕ್ಷ್ಮೀ ನಿವಾಸ ನಿರವದ್ಯ

ಲಕ್ಷ್ಮೀನಿವಾಸನಿರವದ್ಯ ಗುಣೈಕ ಸಿಂಧೋ ಸಂಸಾರ ಸಾಗರ ಸಮುದ್ಧರಣೈಕ ಸೇತೋ ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತ ನಿತ್ಯಂ ವೃಷಾಚಲಪತೇರಿಹ ಸುಪ್ರಭಾತ ಯೇ ಮಾನವಾ ಪ್ರತಿದಿನಂ ಪತಿತುಂ ಪ್ರವೃತ್ತಾ ತೇಷಾಂ ಪ್ರಭಾತ ಸಮಯೇ

ಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತ ಮೌಲಿಮಣೆ ಶರಣಾಗತ ವತ್ಸಲ ಸಾರ ನಿಧೇ ಪರಿಪಾಲಯ ಮಾಂ ವೃಷ ಶೈಲಪತೆ ಅತಿವೇಲತಯಾ ತವ ದುರ್ವಿಷಹೈರನು ವೇಲ ಕೃತೈರ ಪರಾಧ ಶತೈಃ ಹರಿತಂ ತ್ವರಿತಂ ವೃಷ ಶೈಲಪತೆ ಪರಯಾ ಕೃಪಯಾ ಪರಿಪಾಹಿ ಹರೇ ಅಧಿವೆಂಕಟ ಶೈಲ ಮುದಾರ ಮತೇರ್ಜನದಾಭಿಮತ.